0: ಎಸ್ ಸರ್. ಈ ನಿರಮುಕ್ತ ಶ್ರೀ ಬುದ್ಧೆ ತರುಣ್ ಲೇಡಿ ಸರ್ ಸಗಳೇ ಕಾಯ ಕರ್ತ
1: ಸಾಹೇಬ್. ಈ ಈ ಪೂಜೆಚೀ ಮೆರವಣೂಕ ಆಯ್ತು.
0: ಪೂಜೆಚ್ಯಾ ಮೆರವಣುಕೀಚ್ಯಾ ನಿಮಿತ್ತ ಕರುಣ್ ಹೇಳೋಕ್ ಶೇತಾವರ್ ಜಾತ್ ನಾ ಇತ್ನಾ ಪಿಕ್ ಕಪ್ನಿಕರ್ ಥಾಂಬ್ ವಯಲ ಸಾಂಗತ್ ನಾ ಇತ್ನಾ.